ಕಾಯಿಸನು ಇನ್ನಿ ಹಿಡಿನಿ ಪಿಕ್ಚರ್ ತಿನ್ಸುದು ಇನ್ನಿ ಹಿಡಿನಿ ಪಿಕ್ಚರ್ ತಿನ್ಸುದು ಮೋ ರಾಜ ಹುಚ್ಚುತ್ತೀನಿ ಪೋನಿ ತಿವನ ರಾಣಿ ಪುಣ್ಯ ಚೊಕ್ಕೆ ಕಾಮ್ರು ಚುಟ್ಟೆ ಕಹಾನಿ ಪೊನೌಲ ಪ್ರಿನ್ಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನೆ ಕಸ್ತು ತಿಂದ್ರು ಪ್ರಾಣಿ ಅಪ್ಪ ನಚ್ಚಾವ್ನ ಪರ ಪರ ಚಾನಿ ಚಾನಿ ಮೊನ್ ನಚಿಕ್ ಅವ ಕಾಕಿನ ಹುಚ್ಚೆ ಪಾನಿ ಪಾನಿ ಪೈಸಾ ಠಾಕಿತ ಗಾಚ ಅಪ್ಪ ಸೋಹನ್ನೆ ಪಹೋಕಿ ಮೊನ್ ಮಿಲ್ಲ ಪ್ರತಿಮಲ ರೋಜ್ನೆ ಪಹೋಕಿ.